ಒಂದೇ ರಮಾನನ ಸಲಾಮ ಅಲೈಕುಮ್ ಮಾಮು ಸಿಂಗ್ ಅಲ್ಲೇ ಮಾತಾ ದಾಸ್ವಾಂಗ್ ಒಳಗವ ಜಮಾ ಹುಕ್ಕಿಲಿ ಬಾಲಿ ಮಿನಾರ ತಗೂರವಿ ಪ್ಲೀಸ್ ಪ್ಲೀಸ್ ಪ್ಲೀಸ್.